ಮಗ ಗಗ ಗಗ ಮಗ ಗಗ ಗಗ ಮಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ